ಪ್ರಾರ್ಥನ ತಲ್ಪರೇಣ ಮನಸ ವಾನೋದಿ ಜನ್ ಮಂದಿರೇ ಸಾ ಪ್ರಾಗ್ನೆಯಂ ಧರಿಸುದರಸ.